ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ 738 ಕಿಲೋಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಎಐಆರ್ ಆಪ್ ಮೇಲೆ ಕೇಳುವಿರಿ ಕಸ್ತೂರಿ ಕನ್ನಡ ಕಾರ್ಯಕ್ರಮ. ಕಸ್ತೂರಿ ಶ್ರೋತೃ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ನಾನು ಕೃತಿಕಾ ನಿಮ್ಮೆಲ್ಲರಿಗೂ ಮಾಡುವ ನಮಸ್ಕಾರಗಳು. ಶ್ರೋತೃಗಳೇ, ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನವಾಗಿದೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನದ ಅಂಗವಾಗಿ ಎಲ್ಲಾ ಕ್ರೀಡಾ ಪ್ರೇಮಿಗಳಿಗೆ ಹೃತ್ಪೂರ್ವಕ ಶುಭಾಶಯಗಳು. ಪ್ರತಿ ವರ್ಷ ಜೂನ್ 23ರಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನವನ್ನು ಆಚರಿಸಲಾಗುತ್ತದೆ. 1894ರ ಜೂನ್ 23ರಂದು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಸ್ಥಾಪನೆಗೆ ಚಾಲನೆ ದೊರೆತ ಹಿನ್ನೆಲೆಯಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ. ಒಲಿಂಪಿಕ್ ಎಂಬ ಪದವು ಗ್ರೀಸ್ನ ಒಲಿಂಪಿಯಾ ಎಂಬ ಸ್ಥಳದಿಂದ ಬಂದಿದೆ. ಪ್ರಾಚೀನ ಗ್ರೀಸ್ನಲ್ಲಿ ಅಲ್ಲಿ ಕ್ರೀಡಾ ಸ್ಪರ್ಧೆಗಳು ನಡೆಯುತ್ತಿದ್ದವು. ಇಂದು ಒಲಿಂಪಿಕ್ ವಿಶ್ವದ ಅತಿ ದೊಡ್ಡ ಕ್ರೀಡಾ ಹಬ್ಬವಾಗಿ ದೇಶಗಳ ನಡುವಿನ ಸ್ನೇಹ, ಏಕತೆ ಮತ್ತು ಕ್ರೀಡಾ ಸ್ಫೂರ್ತಿಯ ಸಂಕೇತವಾಗಿದೆ. ಒಲಿಂಪಿಕ್ ಕ್ರೀಡಾಕೂಟವು ಜಗತ್ತಿನ ವಿವಿಧ ದೇಶಗಳ ಕ್ರೀಡಾಪಟುಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಏಕತೆ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರುತ್ತದೆ. ಒಲಿಂಪಿಕ್ಸ್ ಎಂದರೆ ಕೇವಲ ಪದಕಗಳ ಸ್ಪರ್ಧೆಯಲ್ಲ, ಅದು ಕನಸುಗಳನ್ನು ನನಸಾಗಿಸುವ ವೇದಿಕೆ. ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು ತಮ್ಮ ದೇಶವನ್ನು ಪ್ರತಿನಿಧಿಸುವುದಷ್ಟೇ ಅಲ್ಲ, ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಕ್ರೀಡಾ ಸ್ಫೂರ್ತಿಯ ಉದಾಹರಣೆಯಾಗುತ್ತಾರೆ. ಒಲಿಂಪಿಕ್ ಧ್ವಜದಲ್ಲಿರುವ 5 ಬಣ್ಣದ ಉಂಗುರಗಳು 5 ಖಂಡಗಳನ್ನು ಪ್ರತಿನಿಧಿಸುತ್ತದೆ. ಬಿಳಿ ಹಿನ್ನೆಲೆಯ ಮೇಲೆ ಹೊಳೆಯುವ ನೀಲಿ, ಹಳದಿ, ಕಪ್ಪು, ಹಸಿರು ಮತ್ತು ಕೆಂಪ ಬಣ್ಣದ 5 ಉಂಗುರಗಳು ವಿಶ್ವದ ಕ್ರೀಡಾಪಟುಗಳನ್ನು ಒಂದೇ ಕುಟುಂಬದಂತೆ ಬೆಸೆಯುವ ಒಲಿಂಪಿಕ್ ಸ್ಫೂರ್ತಿಯ ಸಂಕೇತವಾಗಿದೆ. ಒಲಿಂಪಿಕ್ಸ್ನಲ್ಲಿ ವಿಶ್ವದ ವಿವಿಧ ದೇಶಗಳ ಕ್ರೀಡಾಪಟುಗಳು ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಾರೆ. ಭಾರತವು ಹಾಕಿ, ಕುಸ್ತಿ, ಬ್ಯಾಡ್ಮಿಂಟನ್, ಶೂಟಿಂಗ್,

ಬಾಕ್ಸಿಂಗ್ ಮತ್ತು ಜಾವೆಲಿನ್ ಥ್ರೋ ಮೊದಲಾದ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದೆ. ಮೂವ್ ಲರ್ನ್ ಡಿಸ್ಕವರ್ ಎಂಬ ಧ್ಯೇಯದೊಂದಿಗೆ ಎಲ್ಲಾ ವಯೋಮಾನದ ಜನರು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಶ್ರೋತೃಗಳೇ, ಹಾಗಾದರೆ ಬನ್ನಿ ಈ ಒಲಿಂಪಿಕ್ ದಿನದಂದು ನಾವು ಎಲ್ಲರೂ ಕ್ರೀಡೆಯ ಮಹತ್ವವನ್ನು ಅರಿತು ನಮ್ಮ ದಿನನಿತ್ಯದ ಜೀವನದಲ್ಲಿ ದೈಹಿಕ ಚಟುವಟಿಕೆಗೆ ಸ್ವಲ್ಪ ಸಮಯ ಮೀಸಲಿಡೋಣ. ಆರೋಗ್ಯಕರ ಜೀವನ ಮತ್ತು ಉತ್ತಮ ಮನೋಭಾವಕ್ಕೆ ಕ್ರೀಡೆ ಉತ್ತಮ ಮಾರ್ಗವಾಗಿದೆ. ಕಸ್ತೂರಿಯ ಇಂದಿನ ಮಂಗಳವಾರದ ಮಧ್ಯಾಹ್ನದ ಸಂಚಿಕೆಯಲ್ಲಿ ಕೇಳುವಿರಿ ಮಕ್ಕಳ ಮಂಜರಿ ಶೀರ್ಷಿಕೆ ಅಡಿಯಲ್ಲಿ ಕೇಳಿ ಮಕ್ಕಳ ವಿಶೇಷ ವೈವಿಧ್ಯಮಯ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವವರು ರಶ್ಮಿ ಐಕೂರ್. ಕೇಳಿ ಆಕಾಶವಾಣಿಯ ಮಕ್ಕಳ ವಿಶೇಷ ಕಾರ್ಯಕ್ರಮ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ನಮ್ಮ ಆಕಾಶವಾಣಿ ಬಾನುಲಿ ಕೇಂದ್ರಕ್ಕೆ ಚಿಣ್ಣರು ಆಗಮಿಸಿದ್ದಾರೆ. ಮಕ್ಕಳು ದೇವರು ಕೊಟ್ಟ ಅಮೂಲ್ಯ ಕೊಡುಗೆ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂಬ ಗಾದೆ ಮಾದಿನಂತೆ ಇವರೇ ಸಮಾಜದ ಭವಿಷ್ಯ ಹಾಗೂ ದೇಶದ ನಾಳೆಯ ಆಶಾಕಿರಣ. ಇವತ್ತಿನ ಈ ಚಿಣ್ಣರ ವಿಶೇಷ ಕಾರ್ಯಕ್ರಮದಲ್ಲಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಮಕ್ಕಳೇ, ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ.
1: ಧನ್ಯವಾದ. ನಮಸ್ಕಾರಗಳು.
0: ಮೊದಲಿಗೆ ನಮ್ಮೊಡನಿದ್ದಾರೆ.
2: ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಆದ್ರಿಕಾ ಅಚ್ಚುಳಿ. ನಾನು 1ನೇ ತರಗತಿಯಲ್ಲೇ ಓದುತ್ತಿದ್ದೇನೆ. ನಾನು ಒಂದು ಹಾಡನ್ನು ಹಾಡುತ್ತಿದ್ದೇನೆ.

0: ಶ್ರೋತೃಗಳೇ, ಕೇಳಿದರಲ್ಲ ಮಕ್ಕಳ ಮುದ್ದಾದ ತದುಲ್ನುಡಿಗಳನ್ನು ಕೇಳಲೇ ಇಂಪು ಮತ್ತು ಹಾಗೆ ಚಂದ. ಅದ್ರಿಕಾ ತುಂಬಾ ಚೆನ್ನಾಗಿ ಹೇಳಿದೆ ಅಮ್ಮ.
1: ಥ್ಯಾಂಕ್ ಯು.
0: ಮಕ್ಕಳೇ, ನಿಮ್ಗ ಸ್ತೋತ್ರ ಕೂಡ ಹೇಳ್ಕೊಡ್ತಾರಲ್ವಾ? ಆ ಸ್ತೋತ್ರಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಯಾವ ಶ್ಲೋಕ ಹೇಳ್ಬೇಕಂತ ಹೇಳಿದ್ದಾರೆ?

0: ಸರ್ವದಾ.
1: ವೆರಿ ಗುಡ್. ಈಗ
2: ನನ್ನ ಹೆಸರು ಸ್ಮೃತಿ ನವರತ್ನ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಒಂದು ಚುಟುಕು ಹೇಳುತ್ತಿದ್ದೇನೆ. ತೋಟಕ್ಕೆ ಹೋಗೋ ತಿಮ್ಮ, ತೋಳ ಬಂದಿತ್ತಮ್ಮ, ಹಸು ಮೇಯಿಸೋ ತಿಮ್ಮ, ಹಸು ಹಾರಿತಮ್ಮ, ಒಲಿ ಉರಿಸೋ ತಿಮ್ಮ, ಒಲಿ ಸುಟ್ಟಿತಮ್ಮ, ಪಾಠ ಬರೆಯೋ ತಿಮ್ಮ, ಬಳಪ ಇಲ್ಲ ಅಮ್ಮ, ಹೂ ಬಿಡಿಸೋ ತಿಮ್ಮ, ಹಾವು ಬಂದಿತ್ತಮ್ಮ, ಕಾವಲಿಕಾರೋ ತಿಮ್ಮ, ಕಾಲ್ ನೋವಮ್ಮ, ನೀರು ಸೇರೋ ತಿಮ್ಮ, ಕೈ ನೋವಮ್ಮ, ಊಟಕ್ಕೆ ಬಾರೋ ತಿಮ್ಮ, ಓಡಿ ಬಂದೇನಮ್ಮ. ಧನ್ಯವಾದ.
1: ಮಕ್ಕಳಿಂದ ಮುದ್ದಾದ ಚುಟುಕುಗಳನ್ನು ಕೇಳುವುದೇ ಒಂದು ಸಂತೋಷ. ತುಂಬಾ ಚೆನ್ನಾಗಿ ಹೇಳಿದೆ ಸ್ಮೃತಿ. ಚುಟುಕುಗಳಿಂದ ಮಕ್ಕಳು ತಮ್ಮ ಭಾಷಾ ಕೌಶಲ್ಯವನ್ನು ಕಲಿತುಕೊಳ್ಳುತ್ತಾರೆ. ಇದರಿಂದ ಅವರಿಗೆ ಸ್ಮರಣಾ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ಒಳ್ಳೆಯ ಮೌಲ್ಯಗಳನ್ನು ಕೂಡ ತಿಳಿದುಕೊಳ್ತಾರೆ. ಶ್ರೋತೃಗಳೇ, ಈಗ ಮಕ್ಕಳಿಂದ ಕೇಳಿ ಭಕ್ತಿ ಗೀತೆ. ರಚನೆ ಹಯವದನ, ಹಾಡಿದವರು ಸ್ಮೃತಿ ಮತ್ತು ಸಂಹಿತಾ.

0: ತುಂಬಾ ಚೆನ್ನಾಗಿತ್ತು ಮಕ್ಕಳೇ. ಹೈವದನ ಅಂಕಿತ ಹನುಮಂತ ದೇವರ ಕೀರ್ತಿ ಹಾಗೂ ವರ್ಣನೆಯನ್ನು ಮಾಡಿದ ಕೃತಿ ತುಂಬಾ ಸುಂದರವಾಗಿ ಲಯಬದ್ಧವಾಗಿ ಹೇಳಿದಿರಿ. ವೆರಿ ಗುಡ್,
1: ಥ್ಯಾಂಕ್ ಯು.
0: ಮಕ್ಕಳೇ, ಇವತ್ತೆಲ್ಲರೂ ನೀವು ಆಕಾಶವಾಣಿಗೆ ಬಂದಿದ್ದೀರಲ್ಲ, ನೀವು ಇಷ್ಟು ದಿವಸ ನಿಮ್ಗೇನಿತ್ತು? ರಜೆ ಇತ್ತು, ಬೇಸಿಗೆ ರಜೆ ಇತ್ತುವಲ್ಲ, ಆ ಬೇಸಿಗೆ ರಜೆಯಲ್ಲಿ ಏನ್ ಮಾಡಿದ್ರಿ?
1: ಆಟ ಆಡಿವಿ, ಹಾಡು ಕಲಿತಿದ್ವಿ, ಭರತನಾಟ್ಯಂ ಡಾನ್ಸ್ ಕಲಿತಿದ್ವಿ, ಕಲರಿಂಗ್ ಮಾಡ್ತಿದ್ದೆ, ಕಥಕ್ ಕ್ಲಾಸಿಗೆ ಹೋಗ್ತಿದ್ದೆ.
0: ವೆರಿ ಗುಡ್. ನೀನ್ ಪೃಥು, ನೀ ಏನ್ ಮಾಡ್ದಿ?
2: ಟ್ಯೂಷನ್ ಹೋಗಿನಿ, ಕಲರಿಂಗ್ ಮಾಡಿನಿ, ಆಟ ಆಡಿನಿ.
0: ಮಕ್ಕಳೇ, ನಿಮ್ಗೆ ಹೆಂಗ ಅನಿಸ್ತು ಆಕಾಶವಾಣಿಗೆ ಬಂದಿದ್ದು?
3: ಚಲೋ ಅನಿಸ್ತು.
0: ಚಲೋ ಅನಿಸ್ತಾ? ನೀವು ಮತ್ತೆ ಏನೇನ್ ಕಲಿಬೇಕಂತ ಇಷ್ಟ ಪಡ್ತಾ ಇದ್ದೀರಾ?
3: ಹಾಡು, ಡ್ಯಾನ್ಸ್.
0: ಡ್ಯಾನ್ಸ್? ನೀನು ಪುಟ್ಟ, ಕಥಕ್ ಡ್ಯಾನ್ಸಾ? ನೀನು?
4: ಕರಾಟೆ.
0: ಶ್ರೋತೃಗಳೇ, ನಮ್ಮ ಮುಂದಿನ ಸಣ್ಣ ಪುಟ್ಟ ಮಗು ಏನ್ ಹೇಳುತ್ತೆ ಕೇಳೋಣವಾ?
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಹಿತಾ ನವರತ್ನ. ನನ್ನ ವಯಸ್ಸು 8. ನಾನು 4ನೇ ತರಗತಿ ಓದುತ್ತಿದ್ದೇನೆ. ನಾನು ಜನಪದ ಗೀತೆ ಹೇಳುತ್ತಿದ್ದೇನೆ.

ಮಾತಿಗೆ ದಾನ ಅಂಬಳಿಯ ದಾನ ಕೊಡುತ್ತಾರೆ. ನೀರುಳ್ಳಿ ದಾನ ನೀರು ಮಜ್ಜಿಗೆ ದಾನ ಅಂಬ

0: ಎಲ್ಲರಿಗೂ ಧನ್ಯವಾದಗಳು.
1: ತುಂಬಾ ಸೊಗಸಾಗಿತ್ತು ಸಂಹಿತಾ. ಮುದ್ದಾದ ಜನಪದ ಗೀತೆ ಶ್ರೋತೃಗಳೇ, ಇಲ್ಲಿವರೆಗೆ ಕೇಳಿದ್ರಿ ಜಾನಪದ ಗೀತೆ. ಈ ಜಾನಪದ ಗೀತೆಗಳು ನಮ್ಮ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸರಳವಾಗಿ, ಸೊಗಸಾಗಿ, ನೈಜವಾಗಿ ಗ್ರಾಮದ ಬದುಕು, ಕೃಷಿ, ಹಬ್ಬಗಳು, ಮಕ್ಕಳ ಆಟ, ತಾಯಿಯ ಜೋಗುಳ, ಶ್ರಮ, ನೋವು ಮತ್ತು ಸಂತೋಷದ ಭಾವನೆಗಳನ್ನು ತಿಳಿಸಿಕೊಡುವ ಪದ್ಯಗಳೇ ಜಾನಪದ ಗೀತೆಗಳಾಗಿದೆ. ಇದನ್ನು ತುಂಬಾ ಸುಂದರವಾಗಿ ಹೇಳಿದ್ದಾರೆ. ಈಗ ಮುಂದಿನ ಚಿಕ್ಕ ಮಗು ಏನ್ ಹೇಳುತ್ತೆ ಕೇಳೋಣ. ಶ್ರೋತೃಗಳೇ, ಹೇಳಮ್ಮ, ನಿನ್ ಹೆಸರೇನು?
0: ಸಂಚಿತಾ.
1: ಯಾವ ತರಗತಿಯಲ್ಲಿ ಓದ್ತಿದ್ದೀಯಾ?
0: ಹೇಗೆ
1: ಈಗ ನೀ ಏನ್ ಹೇಳ್ತಾ ಇದ್ದಿ ಪುಟ್ಟ?
0: ತುತುಕು
1: ಹೇಳ್ತೀಯಾ?

0: ವೆರಿ ಗುಡ್, ತುಂಬಾ ಚೆನ್ನಾಗಿತ್ತು. ಈ ಕನ್ನಡದ ಹಾಡಿನ ಜೊತೆ ಅಂಕಿಗಳನ್ನು ಕಲಿತಂಗಾಯ್ತು ಮಕ್ಕಳು. ತುಂಬಾ ಮುದ್ದಾಗಿ ಹೇಳಿದಿ ಸಂಚಿತಾ, ವೆರಿ ಗುಡ್.
1: ಥ್ಯಾಂಕ್ ಯು. ನನ್ನ ಹೆಸರು ಪ್ರತು.
0: ಯಾವ ತರಗತಿಯಲ್ಲಿ ಓದ್ತಿದ್ದೀಯಾ?
1: ಒಂದನೇ ತರಗತಿ.
0: ಈಗೇನ್ ಹೇಳೋದು ಇಷ್ಟಪಡ್ತಾ ಇದೀಯ ನೀನು?
1: ಸ್ತೋತ್ರ.
0: ಹಾ, ವೆರಿ ಗುಡ್, ಸ್ತೋತ್ರ ಹೇಳ್ತಾ ಇದೀಯಾ, ಹೇಳ್ಪುಟ.
1: ವೆಂಕ

0: ಸಂಗೀತವಾಗಿರಬಹುದು, ಚಿತ್ರಕಲೆ, ಅಭಿನಯ, ನೃತ್ಯ, ಕತೆ ಹೇಳುವುದು, ಕವನ ಅಥವಾ ಸ್ತೋತ್ರಗಳನ್ನು ಹೇಳುವುದು, ಚುಟುಕುಗಳನ್ನು ಹೇಳುವುದು, ಇವತ್ತು ನೀವು ಇದನ್ನೆಲ್ಲ ಕೇಳಿದ್ದೀರಾ. ಮಕ್ಕಳೇ, ಇವತ್ತು ನಿಮ್ಗೀಗ ಆಕಾಶವಾಣಿಗೆ ಬಂದಿದ್ ಹೇಗನಿಸ್ತು?
1: ಚೆನ್ನಾಗನಿಸ್ತು.
0: ಮತ್ತೆ ಬರ್ತೀರಾ? ಆದ್ರೆ ಹೊಸದನ್ನು ಕಲ್ಕೊಂಡ್ ಬರ್ಬೇಕು. ಓಕೆನಾ?
1: ಧನ್ಯವಾದಗಳು.

ಶ್ರೋತೃಗಳೇ, ಮಕ್ಕಳು ದೇವರ ಸುಂದರ ಸೃಷ್ಟಿ. ಮಕ್ಕಳು ನಮ್ಮ ಸಮಾಜದ ಅಮೂಲ್ಯ ಸಂಪತ್ತು. ಅವರು ಮನೆಯ ಸಂತೋಷ ಮತ್ತು ಭವಿಷ್ಯದ ಆಶಾಕಿರಣ. ಮಕ್ಕಳ ನಗು, ಮುಗ್ಧತೆ ಮತ್ತು ಚಟುವಟಿಕೆಗಳು ಎಲ್ಲರಿಗೂ ಖುಷಿ ನೀಡುತ್ತವೆ. ಮಕ್ಕಳ ನಗು ಮಲ್ಲಿಗೆಯ ಪರಿಮಳ, ಮಕ್ಕಳ ಮಾತು ಕೋಗಿಲೆಯ ಕಲರವ, ಚಿಲಿಪಿಲ್ ನಗುವಿನ ಚಂದದ ಹೂವುಗಳು ಮಕ್ಕಳೇ ಬದುಕಿನ ಅಮೂಲ್ಯ ರತ್ನಗಳು. ಮಕ್ಕಳ ನಗು, ಹಾಡು, ಗಾದೆ, ಚುಟುಕು, ಮಾತುಕತೆ ಮತ್ತು ಪ್ರತಿಭೆಗಳ ಸುಂದರ ಹೂಗುಚ್ಛವೇ ಮಕ್ಕಳ ಮಂಜರಿ. ಇದುವರೆಗೆ ಮಕ್ಕಳ ಮಂಜರಿ ಶೀರ್ಷಿಕೆ ಅಡಿಯಲ್ಲಿ ಮಕ್ಕಳ ವೈವಿಧ್ಯಮಯ ಕಾರ್ಯಕ್ರಮ ಪ್ರಸಾರಗೊಂಡಿತು. ಕಾರ್ಯಕ್ರಮ ನಡೆಸಿಕೊಟ್ಟವರು ರಶ್ಮಿ ಐಕೂರ್. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಇಲ್ಲಿಗೆ ಇಂದಿನ ನಮ್ಮ ಕಸ್ತೂರಿಯ ಮಂಗಳವಾರದ ಮಧ್ಯಾಹ್ನದ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಗುರುವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಕೃತಿಗಳಿಗೆ ಅಪ್ಪಣೆಯನ್ನು ಕೊಡುತ್ತಾ ಒಂದು ಗೀತೆಯನ್ನು ಕೇಳಿ.